ಹೆಜ್ಜಾದರೆ ತಿರುಗಿದ ಕಥಾ ಬೆಂಧ ಜುಮಕು ಜುಮಕು ಜನ ಜುಮಕು ಜನ ಜುಮಕು ಜುಮಕು ಬೆಂಧ ಬೆಂಧ ಆ ಜುಮಕು ಜುಮಕು ಬೆಂಧ ಇಂದ.

ಭೈರವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾ ತಾಂಡವ ಸಾಕ್ಷಿಣಿ ಮಹಾ ಕಾಮೇಶ ಮಹಿಷಿ ಮಹಾ ತ್ರಿಪುರ ಸುಂದರಿ ಚತುಷ್ಷಷ್ಟಿ ಉಪಚಾರಾಢ್ಯ ಚತುಷ್ಷಷ್ಟಿ ಕಲಾಮಯಿ ಮಹಾ ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ ಮನುವಿದ್ಯಾ ಚಂದ್ರವಿದ್ಯಾ ಚಂದ್ರಮಂಡಲ ಮಧ್ಯಗಾ ಚಾರು

ಕೈಲಾಸಿನಿ ಕ್ಷೇತ್ರಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಕ್ಷಯವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಾಗ್ವಾದಿನಿ ವಾಮಕೇಶಿ ವಹ್ನಿಮಂಡಲವಾಸಿನಿ ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚನಿ

ಕುಸುಮ ಪ್ರಿಯಾ ಕುಶಲ ಕೋಮಳಾಕಾರ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಕುಮಾರಗಣನಾಥಾಂಬಾ ತುಷ್ಟಿ ಪುಷ್ಟಿ ಮತಿರ್ಧೃತಿ ಶಾಂತಿ ಸ್ವಸ್ತಿಮತಿ ಕಾಂತಿ ನಂದಿನಿ ವಿಘ್ನ

ಸುಲೋಚನ ಖಡ್ವಾಂಗಾದಿ ಪ್ರಕರಣ ವದನೈಕ ಸಂವಿತ ಪಾಯಸಾನ್ನ ಪ್ರಿಯ ತಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಗಿನೀಶ್ವರಿ ಅನಾಹತಾಬ್ಜನಿಲಯ ಶ್ಯಾಮಭಾವದನ

ವೀರೇಂದ್ರ ವರದ ರಾಕಿಣ್ಯಂಬ ಸ್ವರೂಪಿಣಿ ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿಕಾಯುಧೋಪೇತ ಡಾಮರಿಯಾಧಿವಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಣಾನ್ನ ಪ್ರೀತಮಾನಸ.

ಪ್ರಜ್ಞಾನ ಘನ ರೂಪಿಣಿ ಮಾಧ್ವಿ ಪಾನಾರಸ ಭಕ್ತ ಮಾತೃಕಾವರ್ಣ ರೂಪಿಣಿ ಮಹಾ ಕೈಲಾಸ ನಿಲಯ ಮೃಣಾಳ ಮೃದುದೋಲ್ಲತ ಮಹನೀಯ ದಯಾಮೂರ್ತಿ ಮಹಾಸಾಮ್ರಾಜ್ಯ

ಕರ್ಣಗರ್ಭಾ ಅವರದಾರ ಭಾಗದೀಶ್ವರೇ. ಜ್ಞಾನಗವ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ ಸರ್ವ ವೇದಾಂತ ಸಂವೇದ.

ಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾಧಾರ ಸುಪ್ರತಿಷ್ಠಾ ಸದಾ ಸದ್ರೂಪಧಾರಿಣಿ ಅಷ್ಟಮೂರ್ತಿರ್ ಅಜಾದಿತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ.

ಸರ್ವಧನಿ ಶೋಭನಾ ಸುಲಭಾ ಗತಿಗೆ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯವಲ್ಲಭ ರಾಜಕೃಪಾ ರಾಜಪೀಠ ನಿವೇಶಿತ ನಿಜಾಶ್ರಿತ ರಾಜ್ಯಲಕ್ಷ್ಮೀ ಕೋಶನಾಥ ಚತುರಂಗ ಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧ ಸಾಗರ ಮೇಖಲಾ ದೀಕ್ಷಿತಾ ದೈತ್ಯ ಶಮನಿ ಸರ್ವಲೋಕವಶಂಕರಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ದೇಶಕಾಲ ಪರಿಚ್ಛಿನ್ನ ಸರ್ವಗಾ ಸರ್ವಮೋಹಿನಿ ಸರಸ್ವತಿ ಶಾಸ್ತ್ರಮಯಿ ಗುಹಾಂ.

ರೂಪಿಣಿ ಭಾವಜ್ಞ ಭವರೋಗಗ್ನಿ ಭವಚಕ್ರ ಪ್ರವರ್ತಿನಿ ಛಂದಸ್ಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿ ಉದ್ದಾಮ ವೈಭವ ವರ್ಣ ರೂಪಿಣಿ ಜನ್ಮ ಮೃತ್ಯು ಜರ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪನಿಷದ್ ಉದ್ಭುಷ್ಟ ಶಾಂತ್ಯತೀತ ಕಲಾತ್ಮಿಕ ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಟ ಕಾಂತ ಕಾಂತಾಬ್ಧ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮ ಕೇಳಿ ತರಂಗಿತ ಕನಕನಕತಾಟಂಕ ಲೀಲಾ ವಿಗ್ರಹಧಾರಿಣಿ ಅಜಾಕ್ಷಯವೇನು ಮುಕ್ತ ಮುಗ್ಧಾ ಕ್ಷಿಪ್ರ ಪ್ರಸಾದಿನಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ತ್ರಯೀ ತ್ರಿವರ್ಗ ನಿಲಯ ತ್ರಿಸ್ಥ ತ್ರಿಪುರವಾಲಿನಿ ನಿರಾಮಯ ನಿರಾಲಂಬ ಸ್ವಾತ್ಮ ರಾಮ ಸುಧಾಶ್ರುತಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞಪ್ರಿಯ ಯಜ್ಞಕರ್ತೃ ಯಜಮಾನ ಸ್ವರೂಪಿಣಿ ಧರ್ಮಾಧಾರ ಧನಾಧ್ಯಕ್ಷ ಧನಧಾನ್ಯ ವಿವರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ ವಿಶ್ವಗ್ರಾಸ ವಿದ್ರುಮಾಭಾ ವೈಷ್ಣವಿ ವಿಷ್ಣು ರೂಪಿಣಿ ಅಯೋ ನಿರ್ಯೋನಿ ನಿಲಯ ಕೂಟಸ್ಥ ಕುಲರೂಪಿಣಿ ವೀರಗೋಷ್ಠಿ ಪ್ರಿಯ ವೀರ ನೈಷ್ಕರ್ಮ್ಯಾನಾದ ರೂಪಿಣಿ ವಿಜ್ಞಾನ ಕಲನಾ ಕಲ್ಯಾ ವಿದಗ್ಧ ಬೈಂದವಾಸನ

ಶಿವಕುಟುಂಬಿನಿ ಸವ್ಯಾಪ ಸವ್ಯ ಮಾರ್ಗಸ್ಥ ಸರ್ವಾಪದ್ವಿ ನಿವಾರಿಣಿ ಸ್ವಸ್ಥ ಸ್ವಭಾವ ಮಧುರಾಧೀರಾಧೀರ ಸಮರ್ಥಿತ ಚೈತನ್ಯಾಧ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ ಸದೋದಿತ ಸದಾ ತುಷ್ಟ ತರುಣಾದಿತ್ಯ ಪಾಟರ ದಕ್ಷಿಣ ದಕ್ಷಿಣಾರಾಧ್ಯ ದರಸ್ಮೇರ ಮುಖಾಂಬುಜ ಕೌಲಿನೀ ಕೇವಲಾರಬ್ಧ ಕೈವಲ್ಯ ಪದದಾಯಿನಿ ಸ್ತೋತ್ರ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಮನಸ್ವಿನೀ ಮಾನವತಿ.